0: ವಿವಿತ್ ಭಾರತಿ.
1: ಆಜ್ ಕೆ ಫನ್ಕಾರ್ ಕಾರ್ಯಕ್ರಮ ಕೆ ಲಿಯೆ ಕೀಜಿಯೇ ಥೋಡಾ ಸಾ ಇಂತಜಾರ್.